ಈ ಗೀತರ ಸತಿ ಇನ್ನು ಸೇಸ್ಕೊರಚು ಗುಟ್ಟಿ ಹಿಂದಿ ಸಿನಿಮಾ ಗೀತರ ಕಾರ್ಯಕ್ರಮ ಆಯ್ಸ್ ಕಾಯಿ ಹಮ್ ಆಪ್ಕೆ ಹೇ ಕೌನ್ ಸಿನಿಮಾ ಗೀತ ಮನ್ ಕೆ ಸುನ್ಲೆ ಗೀತ ಲಿಖಿತಲೆ ದೇವ್ ಕೊಹ್ಲಿ ಆರ್ ರವೀಂದ್ರ ರಾವಲ್ ಸಂಗೀತ ಇತ್ತಲೆ ರಾಮ್ ಲಕ್ಷ್ಮಣ್ ಆಕಾಶವಾಣಿ ಸಂಬಲ್ಪುರ ಸ್ಟುಡಿಯೋ ಗಡಿತಿ ಸಮಯ ದಿನ 11 ಬಜವಾಕೆ ಚಾಹುಛೆ ಹಿಂದಿ ಸಂವಾದ ಸುನಂ ರಿಲೇ ಕರುಛು ಆಕಾಶವಾಣಿ ದಿಲ್ಲಿ ಕೇಂದ್ರನೋ

0: ಅವರು ಹೆಲಿಜೈತೆಂಗ ಅಂಗೋರ್ ಎಂದರಿಗೆ ನಾವು ಧೀರೆ ಧೀರೆ ಧೀರೆ ಧೀರೆ ಧೀರೆ ಧೀರೆ ಇನ್ನೇ ಅಗಲಿ ಭೂಂಕಾತ್ ಬರ್ಚ್ಕಾತೀನಿ ಜೆ ಪಛಲಿ ಬನ್ ಮೊದಲ ಚಲ್ದ ಹೇಳಿ ಹಿತುವಾಗೆ ಖಾತ್ರ ಅನ್ನೆ ನಮ್ಮೆ ಜಿಯಾನು ಜಹಾಬಿ ಘಟಕಿರಿ ಕಾ ಜಹಾಬಿ ಘಟನಾ ಕ್ರಮನು ನಮ್ಮೆ ಸಂಸಾರ ಬೋಧ ಚಾಲ್ರಿ ಆ ಜಿನಿಸ ಬನಿ ಆಹನಾ ಜರುರಿ ದು ನಮ್ಮೆ ಸಮಾಜನು ಹದ್ದು ಉಂಟಾಕ ಬುಚ್ಚು ಉಂಟಾ ಮಂಚ್ಕೊಂಡು ಸಠಿ ಉಠಿಯಾಡಿ ಕಮಲ್ ದತ್ ಫೇರ್ ಬೋರು ಕಮಲ್ ದತ್ ಫೇರ್ ಬೆಂಜಾ ಕಮಲ್ ದತ್ ತಾರ್ಪರೆ ಜದಿ ಮಹಾಪುರು ಹಾನಿ ಮಂಜಾರ್ ಹಲೇ ನಮ್ಮೆ ಜಿಯಾಧಿ ಬುಂಗಾ ಕಾಲಿ ತಾ ಇನ್ನೆ ನಮ್ಮೆ ಜನಮತಿ ಮೃತ್ಯು ತಕ್ ಈ ಸಮಿಯಾಗಿ ಚಕಾ ಕಿಂದ್ರಾ ರಾಲಿ ಆರ್ ಹೊನ್ನೆ ಜದಿ ನಮ್ಮ ಭಾವತ್ ಬೆಲೆ ನಮ್ಮೆ ವಿಭಿನ್ನ ಸಮಿಯಾನು ಜೆನ್ ಸಬು ಘಟನಾ ಮನಾಲಿ ಜೆನ್ ಸಬು ಕಾರ್ಯಕ್ರಮ ನಮ್ಮೆ ಸಾಮಾಜಿಕ ಸ್ತರನು ಮನಾಲಿ ಅದ್ಗೆ ಹಿಸಾಬ್ನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಭಿಲ್ ಕಮಲ್ ದತ್ ಅವು ಭಿನ್ನ ಗೀತ ವಾದ್ಯ ವ್ಯವಹಾರ ಕಮಿಕಿರಿ ನಮ್ಮೆ ಜೀವನ ಬನ್ ಪ್ರಕೃತಿ ಲೇಖಾ ಜೆಂತ ಖಲ್ ಖಲ್ ಖಲ್ ಖಲ್ ಆಮು ಕಿಯಾಗೆ ಬಹಾಕಾಲಿ ಕಾ ಸಾಂ ಸಾಂ ಧುಕಾ ಮಾರಾಲಿ ಹೊನ್ನೆ ನಮ್ಮೆ ಮನ್ ಬೋಧ ನಮ್ಮೆ ಜಿಯಾ ಬೋಧ ನಮ್ಮೆ ಹೃದ ಬೋಧ ಭಿ ಹೊನ್ನೆ ಬೇಚಾಲಿ ತಾ ಭಿನ್ ಭಿನ್ ಸಮಯಾನು ಜನ್ ಸಬು ಕಾರ್ಯಕ್ರಮ ಮನಾಲಿ ಅನ್ನು ನಮ್ಮ ಜನತಾ ಸಾಮಿಲ್ ಮನಾಲ್ ದಾತ್ ಅಂಟಾ ಕಥಾ ಹೇರಾ ಖತರಾಲಿ ಜೆ ಘಾಯ ಘಾಯ ನಮ್ಮೆ ಕುಣಾರ್ ನಾಮ ತಹಣೆ ಬೋಲಿಕಿರಿ ಅಂಟಾ ಜಿನಿಸ್ ವ್ಯವಹಾರ ಕಮಾಲ್ ದಾತ್ ಹೇಲೆ ಆ ಬೋಧ ಹಿಂದೆ ದು ಎಕ್ಕನೆ ಎ ಥ್ರೀ ಆರ್ ಅದಾದ ಎಕ್ಕನೆ ನಮ್ಮ ವ್ಯವಹಾರ ಕಮಾಲ್ ದಾತ್ ಎಕ್ಕ ಸಮಯಾನು ಕಮಾಲ್ ದಾತ್ ಅದಮ್ಮ ಜತೇರ್ ಬಾಲ್ ದಾತ್ ನೇನೆ ಏರ್ಕನಾರ ರಾಹಲ್ನಾರ್ ತೊ ನಮ್ಮ ಜತೇನ್ ಆಹೋತ್ ಆ ಜಿನಿಸ್ಗೆ ಲಗನ್ ಆಲೋಚನಾ ಕಮಾಗೆ ಇನ್ನ ಎಮ್ ಮೆಹಕಾದಮ್ ಈ ಮಕ್ಕಾ ಪುಪು ಝೊಕಾ ಝೊಕಾ ಕಾರ್ಯಕ್ರಮನು ಜೌತುಕ್ ಬಹಲ್ತಾ ತಹಸೀಲ್ ಟೊಪ್ಪು ಆಜ್ಞಾ ಘಾರಿಸಾನ್ ಈ ಕಾರ್ಯಕ್ರಮನು ಅತಲ್ನಾರ್ ಟೊಪ್ಪು ಆಜ್ಞಾ ಜುಹಾರ್
1: ಜುಹಾರ್
0: ಪಹಲಾ ನಮ್ಮೆ ಜನ್ ಭಾಯಿ ಭೋಣಿ ಗುಠಿಯಾರ್ ಮೆನಲ್ನಾರ್ ಛಿ ಈ ನಮ್ಮೆ ಭಾಷಾಗೆ ಕಾರ್ಯಕ್ರಮ ಮಕ್ಕಾ ಪುಪು ಝೊಕಾ ಝೊಕಾ ಆಕಾಶವಾಣಿ ಜನ್ ಆರಂಭ ನಂಜಿಕಿ ಚೀದಾನ್ ಹೇಲೆ ಇನ್ನ ಏಮಾನ್ ತೆಂಗೋರ್ ನಿಮ್ ಜೆ ನಮ್ಮ ಜನ್ ಭಿನ್ ಭಿನ್ ಕಾರ್ಯಕ್ರಮ ಗುಠಿ ಆತಿಲಿ ಸಾಮಾಜಿಕ ಕಾರ್ಯಕ್ರಮ ನಮ್ಮೆ ಸಮಾಜ್ಗೆ ಉಣಾರ್ಗೆ ಅನ್ನು ತಹಣೆ ಬೋಲಿಕಿರಿ ಅಂಟಾ ಜಿನಿಸ್ ವ್ಯವಹಾರ ಮಾನಿ ಬೋಲಿಕಿರಿ ಹಾಂ ಇದ್ಗೆ ಬಾಬದನು ನಿಮ್ ಟಿಕೆ ತೆಂಗೋರ್ನೆ ಹೇಳಿ ಎಮ್ ಟಿಕೆ ಮೆನೋಮ್ನೆ ಆಹೋಮ್ನೆ ಆರು ಇನ್ನೇ ಉಂಟಾ ಜಿನಿಸ್ ವ್ಯವಹಾರ ಕಮಾಲಿಯಾರ ಅವ್ರು ಇದ್ದ ರಾಲಿಯಾ ಎಂದೇ ಗುರುತ್ವ ಆತಲಿ ಇವನ್ ಬುಝ್ರ ಹಂಗೋರ್ನೆ ಹೂ ಬಾಬದ್ ಟಿಕೆ ತೆಂಗೋರ್
1: ಇನ್ನಂತ ಈ ಪ್ರೋಗ್ರಾಮ್ನು ಮಕ್ಕಾ ಪುಂಪು ಝೊಕಾ ಝೊಕಾ ಹಿಸಾಬ್ನು ಆಪಣ ಗುಠಾರ ಜನ್ಟಾ ತೆಂಗಾಲ್ದಾರ್ ಎಮನ್ ಮೆನಾಲ್ದಾರ್ ತೊ ಇದನ್ ಮನೆ ಅರ್ನಾ ಮನಹ ಅರ್ನಾ ಬನಾಯ್ ನಾನು ಉಡಿಯಾತಿ ಗೊಯೋಲ್ ಬನಾಯ್
0: ಅಚ್ಛಾ
1: ಕಿಂತು ನಾ ಕುಣಾತಿ ಅರ್ನಾ ಬನಾಯ್ ಹಲೆ ಅದು ಮನಹ ಲೆಖಾದ ಜಂಗಲ್ ತಾದ ತಹಾ ಮಾರ್ಗುಬೋದ್ ಪೂರಾ ಲಂಬಾ ಲಂಬಾ ರಾಲಿತ್ ತೊ ಇದಿನ್ ನಾಹಾ ಈ ಉಡಿಸಾಂತ ಪುರ್ಖಾ ಜನ್ ರಾಚಾರ್ ಅವಡಾರ್ ಬಹುತ್ ಅಗ್ಲಿಂದ ಕಥಾ ಆ ಜುಗುನು ಇವಾರ ಆಸಾಮ ಭಟಾಮ್ ಜೆತೆಬಲೆ ಕೆರಾರ್ ಆಸಾಮ್ ಜೆತೆಬಲೆ ಜಂಗಲ್ ಉಡಿನ್ ತೋಡಿಯಾರ್ ಜೆತೆ ರಕಮ ಕಾಮಚಾರ್ ಬಗ್ಗೆ ಅರ್ನಾ ಬನಾಯದಾನ್ ಆ ಮಾರ್ಗುನ್ ಆರ್ ಆ ತರ್ತಿ ಅಂತ ಕಾಚಾರ್ ಅದ್ಗಿ ಲಗಾನ್ ಸುಂದರಗಡ್ ಆ ಈ ಕುಚಿಂಡಾ ಅಂಚಲ್ ಝಾರಸುಗುಡಾ ಅಂಚಲ್ ಈ ಏರಿಯಾನು ಖಾಲಿ ಆ ತಹಣೆ ಬೋದ್ ಆತ್ಲಿ ಬಾಕಿ ಜಿಲ್ಲಾನು ಮಲ್ಲಾ ದಿನ್ ಎಂದ್ರೆ ಈ ತತ್ತ ಅಲ್ಲ ನಾಲ್ಕು ಕಮಾಕರ್ ಕಾಚಾರ್ ನಾ ಆ ತತ್ತಿ ಅಂದ್ರ ಕಾಚಾರ್ ಆ ಬೇಳಾನು ಜಂಗಲ್ ರಾಚಾ ಗಾಡಿ ಮೋಟರ್ ಮಲ್ಲಾರು ಬಾಕೇನ್ ಅದಿನ ತಹಣೆ ಕಾಮಿಕರಿ ಜಿತ್ಲು ಉರ್ನಾ ದ್ವಾರಾ ಅದನ್ನ ಶಂಖ ಧ್ವನಿ ಲೆಖಾ 15 kilometers 20 kilometers ತಹಾ ಆವಾಜ್ ಕಾಲಿದ್ ಆವಾಜ್ ಬೋದ್ ಎತ್ಕೊ ಸುಂದರ್ ಆಲರ್ ಪುನಃ ಅಂಟಾ ಮೇನಾದಮ್ ಢ ಭಿ ಲಾಗೋದ್ ಜಿಂತಾ ಫ್ಯಾಕ್ಟ್ರಿ ಗುಡಿನು ಪೊಂಗಾ ದಂಡ ಬಾಲಿತ್ ಟ್ರೇನ್ ನುಂಡಾ ಬಿಗೋಲ್ ಚಾಲಿತ್ ಗಾಡಿ ಮೋಟರ್ ದಂಡಾ ಹರನ್ ಚಾಲಿ ಆ ಭಾತಿ ಈ ದಂಡಾ ಎತ್ಕೋ ಲಂಬಾ ಮನೆ ಸರನು ಜಿನ್ ಚಾಲ್ಯಾ ನಾ ಕುಣಾರ್ ಭಿ ಎಸಿ ನಿಮ್ ಭಿ ಜದಿ ಕಾನಿ ಆಂದ್ರಾ ಕೋರ್ ಉರೋರ್ ಅಲೆ ಹೇ ಉರೇ ಭಾ ಬರಾಲ್ ನಾಯ್ ಬುಲಿಕರಿ ಆಲರ್ ನಾಯ್ ಅಂಡಾ ಉಚ್ಚಾತ್ ಮನಾಲೆ ಜಿ ಬರಾಲ್ ನಾಯ್ ಅರ್ಸರ್ ವರ್ಚಾರಿನ್ ಬಹುತ್ ಅಲ್ಲರ್ ಬೋಜಿ ಮನ ಮನ ಗೆಚ್ಛನ್ ಮುತ್ಲಾರ ಟಿಕೆ ಗಾಹಿ ಭಿ ಮಿಂದ್ರಾಲಿ ದೆ ಎನ್ನೆ ಭಿ ಬಾಲ್ಯಾರ್ ತೊ ಇದನ್ನ ಶುಭ ಸಂಕೇತ ಚಾಲ್ಯಾತ್ ಆರ್ ಚಿಯಾಲಿ ದಕ್ಕುಂಜು ಟಿವಿ ಈ ಥೋಡೆ ಉಲ್ನು ಬಾನಾ ಭಾತಿ ನಾನು ಶಿಕ್ಷಿತ ಮಂಚಕಾತ್ ಲೆಖಾಪಡಾ ಮಂಚಕಾತ್ ಬೋಲಿಕಿರಿ ನಾನು ನನ್ನಾರ್ಗಿ ಮನೆ ಏರ್ ಆಕಿರಿ ಫ್ಲೋ ಕಮಾಕಿರಿ ದೂಸರಾ ಡಿಜೆ ಫಿಜೆ 12 kilometers ಕಮಾಲತ್ ಮಲ್ಲಾಲೆ ಈ ತಹಣೆ ನಿನ್ ಪುರ್ಖಾಂತಿನ್ ಉರ್ತೆ ಬರಲ್ನೆ ଆଉ ହେଲ୍।